ಅವ್ರೇನು ಹೋ ಹೋ ಮರಣಬಿಂತ ಹೋ ತಮಲಗನ ಹೋ ಹೋ ಹೋ ಹೋ ಹೋ ಹೋ ಮೊರೆ ಹೋ ಮೊರೆ ಹೋ ಮರಣಬಿಂತ ತಮಲಗನ ಹೋ ಹೋ ಹೋ ನಲಗಿರ ಕುರುವ ಹೋ ತಮಲಗಿಸ ಹೋ ಟೌ ಟೌ ಹೋ ಟೌ